ಸಕ್ಕ ಕುಬಿಜ ಸಂಬಾರ್ ನಾಗರಾಜ್ ಸಂಬಾರ್ ಸಂಬಾರ್ ನಾಲಿ ಬುಖಾರ್ ಸ್ಟೋರೋ ಕಂಕ ಫಾಲ್ ಫಾರ್ಮಸೈ ಜಗ ಫಾಲ್ ಫಾರ್ಮಸೈ ಬಿಟ್ಟಿ ಲೋಕ ಫಾರ್ಮಸೈ ಸದಾರು ಮತೆ ಕಂಬ ಕನ್ ಫಾರ್ಮಸೈ ಮತ್ತು ಬಜೆ ಫಾಲ್ ಜಾಯ್ ನವೇದ ಚಾಕ ಮತೆ ದೌ ಫಾಲ್ ಫರಲಬ ಮತೆ ಕತ್ತೆ ಸಬರೇ ಕರ್ಮೈ ಮುಸುಕರು ಇದು ದೊಂ ಕುಂಬೈ Sambal kumbanyare in la ber limyem kumbanyare dinye Sambal kumbanyare satal na gayne ye Amadu Fatima Amado munyale lu nafsu saqatil mawti fa bul munale faan Amadu cham batim sey munyale dipe ak ndon di cham batim sey Amadu cham batim sey batim sey sargan sen te

ಹೌದಾನೆ ಮನೆ ಕುಂಗುತ್ತೆ ಒಂದಾಯ್ತು ನಿಜೋದಾಯ್ ನಿಜೋನೇ ಕೈವನ ಆವತ್ತು ಕೋವಿಲ ಮಾವು ಆನೆ ಬಂದಂತೆ ಎಸಿಲ ಕೋವಿಲ ತುಂಬಿನ ಕೋವಾರಿ ತುಂಬಿಲ್ಲ ಹಂಗೆ ತೆಗಿ ಅಂದ್ರ ಅಂಬಾರು ಊರಿನಂಗಿಲ್ಲ ದಿಕ್ಕಿನ ದರ ನ್ಯಾಜೇನೆ ನ್ಯಾಗ ರೊಕ್ಕ ನ್ಯಾಂತ ಪದ್ಧತಿ ಬೇಕು.

ಮಾಡ್ತೇನ ಮಲಾಜ ಮಾಲಿಕ್ ತಾವ್ ಬಸಲೇಸ್ ಎಲ್ಲ ಹಮ್ನ ಕೋ ಬಿಗರ್ ಬಿ ಮೆಟ್ಟೆಲ್ಲ ಬ್ಲೆಸ್ ಜಾಂಗಿ ಸೆ ಗಾಂಜಿ ಬೈ ಎಂದಲೇನ್

ಅಮ್ಮತಂಬ ಸೇನ್ ಬರ್ಮಾಗ್ ಅಲ್ಲಿ ಬರ್ಮಾಗ್ ಎಲ್ಲಿ ಬರ್ಮಾಗ್ ಮಗ್ಗ ಸೇನ್ ಬರ್ಮ ಯಾಜರು ಕಾಬಿಜೋ ಯಾಜರು ತುಂಬತ ಸೇನ್ ಮಿಚಿಲಂಬು ಡೀಶ್ವಿ ಅಭಿ ಅಮ್ಮದು ಮರಿಯನ್.